0: die
1: Elohim
0: anu nyina anyepo na asu nyina die pokwa 101 my God wakatetie